0: ಹಾಕೊಂಡು ಆನ್ ಬೈಕಲ್ಲಿ ಹಿಂದೆ.
1: ಆಮೇಲೆ ಏನಾಯ್ತು?
0: ಏನಾಯ್ತು? ನಿಕ್ಕಾನೆ ಹೊಡೆದೋಯ್ತು. ಏನಾಯ್ತು? ಏನಾಯ್ತು? ನಿಕ್ಕಾನೆ ಹೊಡೆದೋಯ್ತು. ಏನಾಯ್ತು? ಏನಾಯ್ತು? ನಿಕ್ಕಾನೆ ಹೊಡೆದೋಯ್ತು.
2: ಕೂತ್ಕೊಂಡಿನಷ್ಟೆಲ್ಲ ಸೀನ್ ಇಲ್ಲ ಇಲ್ಲಿ. ಆರ್ ಡಿ ರೋಡ್ ಗುಳ ಅದೇ ನಮ್ ಗಲ್ಲಿ. ನನ್ನ ಒಲ್ ವಿದ್ಯಲ್ಲಿ ರಾಯಲ್ ಮೆಕಾಡೆಗೆ ಒಂದು ಟಿಕೆಟ್ ಇಲ್ಲ. ಕ್ಲಾಸ್ ಅಮ್ಮ ಒಳಗೆ ಹಂಗೋಗಿ ಗೊತ್ತಳ್ಳಿ ಮುಸ್ತೆನೆ ಬಿ ಕೊನೆ ಕೆಲ್ಸ ಇಲ್ಲ ಬರ್ಕಾಲಿ ಕೈ ಓದಿದ್ ಮುಗಿತಲ್ಲ ಇನ್ನೇನು ಮುಂದೆ ಹಿಂಗೆಲ್ಲ ಉರಿತಿ.